0: ರುಚಿಯಾನು ರೋಮಾಂಟಿಕ ಮತಕ ಸ್ಮರಣೆಯ ಉತ್ತಮೋ ದಂಪತಿವ ವಂದನಾವ ಸಂಪೂರ್ಣವೆನ್ನ ನಮ್ ಆಹಾರ ನವಾತೆನ್ ಬಸ್ರತೆ ಪಿನ್ಕಮ್ ಎನ ಮೇ ಸಿಯಲು ಪಹಸುಕಂ ಇತಾಮ ವೆದಗತ್ತೆನವ ಮೇವೈನ್ ಎಕಕ್ ಹರಿ ಅಡೋನೊತ್ ಪರಿಪೂರ್ಣ ವಂದನಾವಕ್ ಸಿದು ಕರಗನ್ನ ಹೆಕ್ಯಾವ ಲಭೆನ್ನೆ ನೆ ಎಹಿಂದ ಸಿಯಲು ಸಂಪೂರ್ಣ ಪಹಸುಕಂ ವಲಿನ್ ಸಮನ್ವಿತ ಅವಬೋಧಾತ್ಮಕ ವಂದನಾವಕಟ ಒಬತ್ತೆನ್ನ ಟ್ರಾವೆಲ್ ನೆಟ್ ವೆದಟ ಅಮತನ್ನ 0112 863 363 ಟ್ರಾವೆಲ್ ನೆಟ್ ಅಸಿರಿಮತ್ ಬುದ್ಧ ದೇಶೀಯ ಅವಬೋಧೇನ್ ಯುತ್ವ ವಂದನಾ ಕಿರೀಮಟ
1: ಕವತತ್ ಅಲುತ್ ಕಾಗೆತ್ ನೆಟ್.